ಬೆಕ್ಕು ದೊಡ್ಡ ಸಾಧು ತಾರೆಯ ಜಹಾನ್ ನಿಂಬೆಕ್ಕು ದೊಡ್ಡ ಸಾಧು ತಾರೆ ತಾರೆಯ ಜಹಾನ್ ಲಹ್ಯಾ ಅಹಿಮಾನ್.